ಬಾಗಿ ನೋಡಿ ಮುಂದು, ಚಿನ್ನ ಚೂಸಿ ನೋಡಿ ಮುಂದು, ನಿಂಬೆತ್ತ ಬಾಗಿ ನೋಡಿ ಮುಂದು.

ನೋಡಿ ಮುಂದು, ನಿಬ್ಬೆತ್ತಲಿವಾಗಿ ನೋಡಿ ಮುಂದು, ಚಿನ್ನ ಚೂಪು ಚೂಸಿ ನೋಡಿ ಮುಂದು, ನಿಬ್ಬೆತ್ತಲಿವಾಗಿ ನೋಡಿ.